0: ಅಲ್ಲಲ್ಲಿ ಹೆಲಗಿ ಕೆತೆ ರನ್ ಅಸ್ವನ್ ಗಾಯಕಾವಕ ಸಂಗೀತ ವೇದನೆಯಕ ಸೇಮ ದೇನಿಯಕ ಬಿರಿಂದಕ ಮವಕ ಸಹ ಮಿತ್ತನಿಯ ಕಲ್ಲೆಸದ ಉಪೇಕ್ಷಾವೆನ್ ಜೀವಿತೇಟ ಮುಹುನತೆನ ಅಪಗೆ ಗೇತಲುವೆ ಸಲಕೊನ ನಂದಾ ಮಾಲನಿಯಗೆ ಜೀವಿತೇ ಕದಾವ ಅಪಿ ದಿನಪತಾ ಕಿಯವೋಯಬೋ ಕುಡಾ ಕಲಸಿಟಮ ಪುರುತು ಪುಹುನು ಕಲ ಸರಳ ಬವ ಎಗೆ ಜೀವಿತೆಯೇ ಸಮಸ್ತ ಜಯಗ್ರಹಣ್ಯನ್ಹಿ ಪದನಮ ವೋವಗ ಎಯ ಸಿಹಿಕರನ್ನೆ ಅಭಿಮಾನೇನಿ ಅನೇಕ ವಿಧ ಲತವುಲ್ ವಿಧಿ ಅತೀತಯ ಅದದ ಎಯಟ ಸವಿಮತ್ ಪಾದಮಕ್ಮ ಪಮನಿ
1: ಮಟ ಮತಕಾಯಿ ಈಗ ಪಾರ ಸ್ಕೂಲೇ ಪಾಸಲ್ ಎಂದು ಒಳ್ಳೆ ರೆದಿ ದುನ್ನ ಅಪೇ ಕೊಟ್ಟೇನೆ ಪಾನ್ಸಲ್ ದೀಪ ದುತ್ತಾರಾಮೆ ಪೋಲಿ ಮಕ್ತಿ ದಿಕ್ಕ ಪೋಲಿಮ ಮಾಯಿ ಅಕ್ಕ ಇತ್ತೀನ್ ಪೋಲಿಮೆ ಇಂದಲ ಅಪೇ ಲಂಕಟ ಏನಕೊಟ್ಟ ರೆದಿ ಇವರಾಯ್ ಹಂಡಾ ವೆಟುನ ಅಪಿ ಹಂಡಾ ವೆಟುನ ಪಸ್ಸೆ ಅಪಿಟ ಹಾಮದುರು ಈ ತುರು ಕೋಟಮ ದುನ್ನ ಅಪಿಟ ಅಪಿ ಎತ್ತರಮ ಹೇಮ ಅಪಿ ಆವ ಗಮನ ಇತಾಮ ಶಕ್ತಿಮಾನ್ ಅಪಿ ದೆನ್ ලොකෝ මුදලක් අම්බ කරලා නැතුණට ජනතාවක් අපි අම්බ කරලා හුඟක් අය අහනවා ඇයි මේ සුදුම අඳින්නේ පිට නෑ ඉතින් මේවා අඳින්න ගත්ත ඇයි ඔර්ලෝසු දාන්නේ නැත්තේ ඇයි අරක දාන්නේ නැත්තේ ඇයි ඕම අහනවා අපිට තිබුණු විදිහට අපි අඳා ඉතින් ඒ සරලකම එහෙම පුරුදු වුණා දැන් බෑ දැන් රත්තරනින් සාරියක් දෙනවා කිව්වත් බෑ මේක තමයි සාරිය මං හිතන්නේ අපේ පැවැත් මෙතනයි ඒ නිසා අපිට අපි සැලසුම් කරලා තියෙන විදියට අපිට මේ ජීවිතේ ගෙනියන්න